ಸ್ತುತಿ ದೇವಭೂಘನಿ ನಕೋರ ಜೋರಿ ಸ್ತುತಿ ಜಯ ಜಯ ದುರ್ಗಾ ಕಾಕುತಿ ಉತ್ಪತ್ತಿ ಕಾಕುತಿ ಉತ್ಪತ್ತಿ ಜಯ ತು ಮಂಗಳ ಗೋ ಭಯಾ ಪಾರ್ವತಿ ಜಯ ಜಯ ಮಂಗಳ ಗೋ ಹೈ ಮಾ ದುರ್ಗೆ ಪ್ರಸನ್ನ ಹೋಇ ಆಮಂಗು ಸ್ಥಾಪನೆ ಆಯಿ ಸ್ವರ್ಗೇ ಶುಣಿದೇವ ತಾಙ್କର ବିନୟ ଭକତି ସମାସ୍ୟାରି ଅନ୍ତି ତାଙ୍କୁ ଭୟା ପାର୍ବତୀ ଶୁଣ ସାଧୁ ଜନ ମାନେ ଜଗତ ଜନନୀ ଆଉ ତୋ ପାଦେ ଦଇନି କରୁଅଛୁ ଭୁଣୀ

ಶಾತನೂಚಿರ ಶ್ರೀ ಪುಷ್ಪಾವಳಿ ಮಂಡಿತ ಕೇಶವ ಸಂ ಅಳಕ್ತ ಹಸ್ತ ಗೃಹೀತ ಪದ್ಮಾಕಾರ ಗೌಡ ವೀರರಾಜ ಲಕ್ಷ್ಮೀ